ನೆಗಸಿದ ಬಪ್ಪ ನೆರವು ಪಾಟು ಹೋದ ಪಾಟದೊಗೆ ಗವ ಪತಿ ಮಾತಾಡಿದ. ಈ ಪಾಟದೊಗೆ ಗವಗಿಂದಾಡು, ಅದಾವುದು ಮದುವಗಿಂದಾಡು, ನಂಗ ವಾಡ್ಕದೋಗೆ ಏನೇನ ಪ್ರಚನೆ ಎಲ್ಲ ನೋಡ್ನ, ಅದನ್ನೆತ್ತ ತೀರ್ಸುದು ಅತ್ತೆ ಮನೆಗೆ ಒಂದು ಪಾಟು. ಎಲ್ಲ ಮನೆಯು ಪೊದುವಾ ಒಂದು ಪ್ರಚನೆ ಇಟ್ರ. ಪಕ್ಕದ ಮನೆ, ಅಡದ ಮನೆ ಅವಕ್ಕ ಒಳ್ಳಂಗಿದ್ದಾರೆ, ನಂಗೆ ಏಕೆ ಒಳ್ಳಂಗಿಬ್ಬಿಲೆ. ಅವಕ ಮನೆಯ ಆ ವಂಡಿ ಬಿತ್ತಾ ಇರ್ತವ, ಯುವಕ ಮನೆಯ ಈ ವಂಡಿ ಬಿತ್ತಾ ಇರ್ತವ, ನಂಗ ಮನೆಯ ಏಕ ಒಂದು ಬೈಕ್ ಕೂಡ ಇಲ್ಲ. ಅತ್ತೆಂದೇಗಿ ಒಂದು ಪ್ರಚನೆ ಇವು ಬಂದ್ರ. ಇದು ವಂಡಿಗಾಂದ್ ಯೋದು ಮುಡಿಯ, ನಂಗ ಮನೆಗೆ ಅಡುವ ಫರ್ನಿಚರ್ಗೂ ಬಂದರ, ಇಲ್ಲ ನಂಗೆ ಮನೆ ಏಕೆ ಇತ್ತಾಡದೆ ಎಂಬುದಾಗಿಯೂ ಬಂದರ. ಆಲೆ ನಂಗೆ ಒಂದು ವಿಷಯವಾಗಿ ಗಮನ ಬಿಟ್ಟುಟ್ನ. ಎಲ್ಲ ಕುಟುಂಬದವಾಗಿಯೂ ಪ್ರಚನೆ ಆಡದೆ, ನಂಗೆ ವರಾಸದ್ದು ನೋಡುವನೆ ನಂಗೆ ಅದು ಅರುಬುದಿಲ್ಲ. ನಂಗೆ ಮೇಲೋಟವ ನೋಡುವನೆ ಅವಕ್ಕಾಗೇನ ಅವಕ್ಕ ಅನಾಡದೆ, ಕೋರೊಡದೆ, ಮಂಗಳ ಮನಾಡದೆ ಸಂಭವಿಸಿಯಾರ ಅತ್ತೆಂದೇಗಿ ನಂಗೆ ನೆನಸಿನ. ನಂಗೆ ಓಸು ಓಲತ್ತ ಆ ಮನೆಯ ಕಬಲ ಏನ, ಆ ಮನೆಯ ದುಃಖ ಏನ ಅತ್ತೆಂದೇಗಿ.

ಕಾರಣ. ಒಂದು ವಿಷಯ ನಾವು ಗಮನ ಮಾಡಿಕೊಳ್ಳೋದು, 10,000 ರೂಪಾಯಿ ಸಂಭವಿಸೋ ಹಕ್ಕಾಗ ಅದಕ್ಕ ತಗೊಂಡ ಪರಿಚಯ ನಡೆದೆ, 1,00,000 ರೂಪಾಯಿ ಸಂಭವಿಸೋ ಹಕ್ಕಾಗ ಅದಕ್ಕ ತಗೊಂಡ ಪರಿಚಯ ನಡೆದೆ. ಆಗ ಮೊತ್ತ ಎಲ್ಲ ಮನೆಯಿಗೂ ಪ್ರಚನೆ ಎಂಬುದು ಪೊದುವಾದ ಒಂದು ವಿಷಯ. ಇದಕ್ಕೆ ತೀರ್ಭೂತ ಏನಾತಂದ್ರೆ ನಂಗೆ ಮನಸ್ಸುತ ತೀರ್ಪು, ಮನಸ್ಸುದೋಗೆ ಬಪ್ಪ ಪೋದು ಅತ್ತಂಬ ಎಣ್ಣತ ತೀರ್ಪು. ನಂಗೆ ಸರ್ ಇದತ್ತ ಆಡದೆ ಇದನ್ನು ಬೀತು ನಂಗೆ ಒಳ್ಳಂಗೆ ಸಾಕಿ ಬಪ್ಪೋ ಅತ್ತಂಬ ಎಣ್ಣ ಬಂದಪ್ಳೆ ಎಲ್ಲ ಉಳಿತಾಟ್ರ. ಅದು ಕೂಡ ಅದುಗಾದ ಸೆಯಲು ಬೇಕು. ನಂಗೆ ಸಂಪಾದಿಸೋದೋಗೆ ನಂಗೆ ಸೆಲವು ನಂಗೆ ವಾಡ್ವಾದಾರ ಎಲ್ಲ ತಳ್ಳಿ ಯಾಸಗ ನಂಗೆ ಸೇತಿ ಬೀತನ ಅತ್ತೆಂಬುದು ಮುಖ್ಯ. ಸೇಮಿಪ್ಪು ಅತ್ತೆಂಬುದು ಎಂದೋಡುದು ಅದುತ್ತ ಏ ಸೂರ್ನಳದೋಗಿಯೋ ಕೈ ತಪ್ಪು ಒಂದು ವಿಷಯ, ಅದನ್ನ ಗಮನ ಪಡಕೂಡದು. ನಂಗಾಗಿ ಪಾಟು ಬಂದೇ ಆಡದೆ ಪಾಟ ಓರ್ಡುವೋ